ಸಂಸ್ಕೃತೇ ಲಕ್ಷ್ಮೀ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವಧೇತೃವೆ ಮಹಾರಾತ್ರಿ ಮಹಾವಿದ್ಯೆ ನಾರಾಯಣಿ ನಮಸ್ತುತೆ ಮಿಧೆ ಸರಸ್ವತಿ ವರೆ ಭೂತಿವಭ್ರವಿತಾಮಸಿ ನಿಯತೆ ತ್ವಲವಸಿ ದೇಶೆ ನಾರಾಯಣಿ ನಮಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋ ಸ್ತ್ರಾಹಿರೋ ದೇವಿ ದುರ್ಗೇ ದೇವಿ ನಮಸ್ತುತೆ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತು ನಃ ಸರ್ವಭೂತೇಭ್ಯ ಕಾತ್ಯಾಯನಿ ನಮಸ್ತುತೆ ಜ್ವಾಲಾಕರಾಲಮತ್ಯುಗ್ರಂ ಶೇಷಾಸೂರಸೂದನಂ ತ್ರಿಶೂಲಂ